0: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸೆಷಲ್ಸ್ ದೇಶಸ್ಯ ರಾಷ್ಟ್ರೀಯ ದಿವಸಸ್ಯ ಸ್ವರ್ಣ ಜಯಂತಿ ಸಮಾರೋಹೆ ಮುಖ್ಯ ಅತಿಥಿ ರೂಪೇಣ ಭಾಗಂ ಗೃಹೀತವಾನ್. ಭಾರತೀಯ ಸೈನಿಕ ಬಲಸ್ಯ ಅಥ ನೌಸೇನಾ ಬಲಸ್ಯ ದಲಾನಿ ಅಪಿ ಅಸ್ಮಿನ್ ಪಥ ಸಂಚಲನ ಕಾರ್ಯಕ್ರಮೆ ಭಾಗಂ ಗೃಹೀತವಂತಃ. ಅಸ್ಮಿನ್ ಅವಸರೆ ಶ್ರೀ ಮೋದಿ ಸೆಷಲ್ಸ್ ದೇಶಸ್ಯ ನಾಗರಿಕೇಭ್ಯಃ ಭಾರತ ಪರಂ ವರ್ಧಾಪನಂ ಪ್ರಕಟಿತವಾನ್. ವಿಕ್ಟೋರಿಯಾ ಇತ್ಯತ್ರ ರಾಷ್ಟ್ರಪತಿನಾ ಪ್ಯಾಟ್ರಿಕ್ ಹರ್ಮನಿ ಇತ್ಯನೇನ ಸಹ ದ್ವಿಪಕ್ಷೀಯ ವಾರ್ತಾನಂತರಂ ಶ್ರೀಮೋದಿ ಉಕ್ತವಾನ್ ಯತ್ ಭಾರತಂ ತಾದೃಶೀಂ ಹಿಂದ್ ಮಹಾಸಾಗರಸ್ಯ ಕಲ್ಪನಾಂ ಕರೋತಿ ಯತ್ರ ಸಮುದ್ರೀಯ ಸುರಕ್ಷೆಯಾ ಸಹ ಆರ್ಥಿಕ ಸಮೃದ್ಧಿರಪಿ ಸುನಿಶ್ಚಿತಾ ಸ್ಯಾತ್.
1: ಮೇರಿ ಸೆಷಲ್ ಕಿ ಯಾತ್ರಾ ಕಾ ಸಂದೇಶ ಸ್ಪಷ್ಟ ಹೈ. ಭಾರತ ಐಸೆ ಹಿಂದ್ ಮಹಾಸಾಗರ್ ಕಿ ಕಲ್ಪನಾ ಕರ್ತಾ ಹೈ ಜಹಾಂ ಸಮುದ್ರೀಯ ಸುರಕ್ಷಾ ಕೆ ಸಾಥ್ ಆರ್ಥಿಕ ಸಮೃದ್ಧಿ ಭೀ ಬಡೆ, ಜಹಾಂ ಹಮಾರಿ ಸಾಝೆದಾರಿ ಆಕಾರ ನಹೀ ಆಪಸಿ ಸಮ್ಮಾನ್ ಔರ್ ವಿಶ್ವಾಸ್ ಪರ್ ಆಧಾರ.